0: ಗಿನ್ನಿ ಗುದ್ದಿಲ ಆಚಾರ ಸ್ಪಾಟ್ಲೈಟ್.
1: ಸ್ಪಾಟ್ಲೈಟ್ ದಿಸ್ ಇಸ್ ಆಕಾಶವಾಣಿ ಇನ್ ದ ಪ್ರೋಗ್ರಾಮ್ ಸ್ಪಾಟ್ಲೈಟ್. Now we bring you our discussion on National Space Day 2026, Advancing India's Space Ecosystem. The participants